ಜಂತ ಸುನಂತ ಅಲಿಖ ಅಧಿಖ ಅಲೇಖ ಅಪೇಖ ಅಟಾಹ ಅಗಾಹ ಅಸಂಭ ಅಗಂಭ ಅನೀಲ ಅನಾಧ ಅನತ್ಯ ಸುನತ ಅಜಾತ ಅಜಾಧ ಚರ್ಪಣ ಶಾಂತ ತ್ವಪ್ರಸಾದ ಸರ್ವಂ ಹಂತ ಸರ್ವಂ ಗಂತ ಸರ್ವಂ ಖ್ಯಾತ ಸರ್ವಂ ಜ್ಞಾತ ಸರ್ವಂ ಹರ್ತ ಸರ್ವಂ ಕರ್ತ ಸರ್ವಂ ಪ್ರಾಣಂ ಸರ್ವಂ ತ್ರಾಣಂ ಸರ್ವಂ ಗರ್ವಂ ಸರ್ವಂ ಧರ್ಮಂ ಸರ್ವಂ ಜುಗ್ತ ಸರ್ವಂ ಮುಕ್ತಾರ್ ಸಾಬಲ ಶಾಂತ ತ್ವಪ್ರಸಾದ ನಮೋ ನರ್ಗನಾಶೇ ಸದೈವಂ ಪ್ರಕಾಶೇ ಅನಂಗಂ ಸ್ವರೂಪೇ ಭಂಗಂ ವಿಭೂತೆ ಪರಮಾತಂ ಪರಮಾತೆ ಸದಾ ಸರ್ವಸಾತೆಯಗಾ ಸ್ವರೂಪೇ ನಿರ್ಬಾದ್ ವಿಭೂತೆ ಅನಂಗೀಯ ನಾಮೇಂದ್ರ ಭಂಗೀತ್ರ ಕಾಮೇಂದ್ರ ಭಂಗೀ ಸ್ವರೂಪೇ ಸರ್ವಂಗೀಯ ನೋಪೇನ ಪೌತ್ರೇನ ಪುತ್ರೇನ ಸತ್ತರೇನ ಮಿತ್ರೇನ ತಾತೇನ ಮಾತೇನ ಜಾತೇನ ಪಾತ ನರಸಾಕಂ ಸರೀಕ ಮಿತೋ ಮೇಘ ಸದೈವಂ ಪ್ರವಾಹ ಅಜಾಹ ಅಜಾಹ ಭಗವತಿ ಶಾಂತ ತ್ವಪ್ರಸಾದ ಕೇ ಜಾಹರ ಜಹೂರ ಕೇ ಹಾಜರ ಹಜೂರ ಮೇಸುಲ ಸಲಾಮ ಸಮಸ್ತುಲ ಕಲಾಮ ಕೇ ಸಾಹಿಬ್ ದಮಾಗ ಕೇ ಸುನಲ ಚರಾಗ ಕೇ ಕಾಮಲ ಗ್ರೀಮ ಕೇ ರಾಜಗ್ರ ಹೇಮ ಕೇ ರೋಜಿ ದಹಂದ ಕೇ ರಾಜಗ್ರ ಹಿಂದ ಕರೀಮಲ್ ಕಮಾಲ ಕೇ ಸುನಲ ಜಮಾಲ ಕರೀಮಲ್ ಖರಾಜ ಗರೀಬಲ್ ನಿವಾಜ ಹರಿಫಲ್ ಶಿಖಾನ ರಾಸಲ್ ಫಿಖಾನ ಕಲಂಗ ಪ್ರಣಾಸ ಸಮಸ್ತುಲ ನಿವಾಸ ಗಂಜುಲ ಗ್ರೀಮ ರಜಾಯ ಗ್ರ ಹೇಮ ಸಮಸ್ತುಲ ಸುಬಾಹ ಕೇ ಸಾಹಿಬ್ ಕರಾಹ ಕೇ ನರ್ಗ ಪ್ರಣಾಸಂಗ ಮಹಸ್ತುಲ್ ನಿವಾಸ ಕೇ ಸರ್ಬಲ್ ಗವಾನ ಮೈಸುಲ್ ವನ ತಮಾಮುಲ್ ತಮೀಜ ಸಮಸ್ತುಲ್ ಅಜೀಜ ಪರಂಗ ಪರಮೀಸ ಸಮಸ್ತುಲ್ ಅದೀಸ ದೇಸುಲ ಲೇಖ ಮೈಸುಲ ಬೇಖ ಜಮೀನುಲ್ ಜಮಾಹ ಅಮೀಕುಲ್ ಇಮಾಹ ಕರೀಮುಲ್ ಕಮಾಲ ಕೇ ಜುರತ್ ಜಮಾಲ ಕೇ ಚಲಂಗ ಪ್ರಕಾಶ ಕೇ ಮಿತ್ತೋ ಸುಭಾಸ ಕೇ ಅಜ್ ಸ್ವರೂಪ ಕೇ ಮಿತ್ತೋ ವಿಭೂತ ಕೇ ಮಿತ್ತೋ ಪ್ರಸಾ ಕೇ ಆತ್ಮ ಪ್ರಭಾಹ ಕೇ ಚಲಂಗ ಅನಂಗ ಕೇ

ಆದರೂ ಜನಕ ಮೂ ತುಟ್ಟ ತನಕ ಶಬ್ದ ಸಚ್ಚ ಸವಾರ್ಯ ಕಹೆ ನಾನಕೇ ಆನಂದ ಹೈ ಆನಂದ ಗುರ್ತೇ ಜಾಣ್ಯಾ ಬಾಬಾ ಜਿਸ ਤੂੰ ਦੇ ਸੋਈ ਜਨ ਪਾਵੇ ਪਾਵੇ ਤਾਂ ਸੋ ਜਨ ਦੇ ਜਿਸ ਨੂੰ ਕਿਆ ਕਰੇ ਵਿਚਾਰਿਆ